ಗೂಡು ಬಿಡಿಸಿ ಪೊಮ್ಮನ್ನದಿ ನನ್ನ ಕನ್ನ ಮಮಕಾರ ವಸಂತಾನಂದವು ಇರಗೂಸಿ ಆನಂದ ಹೇಗಿದ್ದೇನೆ ಪಾಠ ಪಂಚಬಂಧನ ಬಿಡಿತೋಟ ವಸಂತಾನ ಅಂದಂ ಇರಗೂ.